ಪಾರ್ಸಪೇಟ್ಯ ಕಂಚನ ಪಯ ಕೀಮತ ಕಹಿ ನಾ ಜಾಯ ಹರ ಮಂದರ್ ಮಹ ಹರ ವಸ ಸರ್ವ ನಿರಂತರ ಸೋಯ ನಾನಕ ಗುರುಮುಖ ವಣಜಿಯ ಸಚ್ಚಾ ಸೌದಾ ಹೋಯ ಪ್ರಭಾತಿ ಮಹಲ್ಲಾ ತೀಜಾ ಪೈ ಪಾಯ ಜಾಗೇ ಸೇ ಜನ ಜಾಗರಣ ಕರಹ